ಹೆಲಸಾ ಇಷ್ಕಹಸಾ ಏತಂ ವಾಮ ಹೆ ಗಂಗು ತಾರುಣ್ಯ ತುಲಭೆ ಭಾಮ ಹೆಲಸಾ ಇಷ್ಕಹಸಾ

ಇತ್ಯಾದಿ ಗುಂತುನ ಬಳಸಿ ತುಝೆ ಶಹಣಪಣ ಚುಲೆ ಪುಡೆ ಜನಿ ಜನಾರ್ದನ ಬಸುನಿ ಪಾಹೆ ಆತುರ